ಸತ್ಗುರಾಯ ನಮಃ ಶ್ರೀ ಗುರುದೇವಾಯ ನಮಃ ಅಷ್ಟಪದಿ ಸಿಮರೌ ಸಿಮರ ಸಿಮರ ಸುಖ ಪಾವಂ ಕಲ ಕರೇಶ ತನ ಮಹೇ ಮಿಟಾಮ ಸಿಮರೌ ಜಾಸ ವಿಶ್ವಂಭರ ಇಕ ನಾಮ ಜಪತ ಅಗಣಿತ ಅನೇಕ ವೇದ ಪುರಾಣ ಸಿಮ್ರಿತ ಸುಧಾ ಖೇರ ਕਿੰਨੇ ਰਾਮ ਨਾਮ ਇੱਕ ਆਖਿਆ।

ಸಂತಪೇಟೆಯಾ ನಾನಕ ಮನ ಪ್ರಗಾಷ್ಟಪದಿ ಸಂತ ಸಂಘ ಅಂತರ್ಪ್ರಭು ಠೀಠಾರಾಮ ಪ್ರಭು ಕಾಲಾಗಾ ಮೀಠಾ ಸಗಲ ಸಮಗ್ರೀಯ ಗಸಘಾಟಮಾಹೆ ಅನುಕರಂಗ ನಾನಾ ದುಷ್ಟಾಹೇ ನಾವು ನಿಧ ಅಮೃತ ಪ್ರಭುಗಾ ನಾಮ ದೇಹಿ ಮೇಸ್ಕಾ ವಿಸರಾಮ ಸುನ್ ಸಮಾಧ ಅನತ ನಾದು ಕಹನ ಜಾಯಿ ಆಚಾರ್ಯ ಬಿಸ್ಮಾದ ತೇನ ದೇಖ್ಯಾ ಸ್ಯಾ ದಿಖಾಯೆ ನಾನಂತ ಜನ ಸೋಜೀ ಪಾಯ ಸುಂದರ ಸ್ವಭಾರ ಅನಂತ ಕಟ್ಕಡ ವ್ಯಾ ಬ್ರಹಯ ಭಗವಂತ ತರ್ಣಮಯ ಆಕಾಶ ಭಯಾಲ್ ಸರ್ವಲೋಕ ಪೂರ್ಣ ಪ್ರತಪಾಲ ಬಂಧನ ಪ್ರಭುತಃ ಪಾರ ಬ್ರಹ್ಮ ಜಯಸಿ ಆಗಾ ದಸಾ ಕರ್ಮ ಪಾವಣ ಪಾಣಿ ಬಾ ಸಂತರ್ಮಾಯ ಚಾರ ಗುಣ ದಸೇ ಸಮಾಯ ತಸೇ ಬೇನ ಕೈ ನೈ ಕೋಠಾಂ ಗುರು ಪ್ರಸಾದ ನಾನ ಸುಖ ಭಾವ ಬೇದುರಾನ ಸಿಮರತ ಮೈ ದೇಖ ಸಸ್ಯರ ಸೂರ್ಯ ನಕ್ಷತ್ರ ಮೈ ಏಕ ಬಾಣಿ ಪ್ರಭು ಪ್ರಭು ಕಿ ಸಬ್ಕೋ ಬೋಲೇ ಆಪ ಅಡೋಲ ನಾ ಕಬೂ ಡೋಲೇ ಸರ್ಬ ಕಲಾ ಕರ ಖೇಲೇ ಖೇಲ ಬೋಲ ಭಯ ಗುಣ ಮೋਰ ਸਰਬ ਜੋਤ ਮੈਂ ਜਾਕੀ ਜੋਤ ਹਾਰਿਓ ਸੁਆਮੀ ਓਤ ਬੋਧ ਗੁਰਪ੍ਰਸਾਦ ਬ੍ਰਹਮ ਕਾ ਨਾਸ ਨਾਨਕ ਤਨ ਮੈਂ ਵਿਸਾਸ ਸੰਜਨਾ ਕਾ ਪੇਖਨ ਸਭ ਬ੍ਰਹਮ ਸੰਜਨਾ ਕੇ ਹਿਰਦੇ ਸਭ ਧਰਮ ਸੰਜਨਾ ਸੁਣੇ ਸੋ ਬਚਨ ਸਰਬ ਵਿਆਪੀ ਰਾਮ ਸੰਗ ਰਚਨ ਜਿਨ ਜਾਤਾ ਤਿਸਕੀਏ ਰਹਿਤ ਸਤ ਬਚਨ ਸਾਧੂ ਸਭ ਕੈਤ ਜੋ ਜੋ ਏ ਸੋਈ ਸੁਖ ਮਾਨੇ ਕਰਨ ਕਰਾਮ ਨਾਲ ਪ੍ਰਭ ਜਾਨੇ ਅੰਦਰ ਬਸੇ ਬਾਹਰ ਵੀ ਉਹੀ ਨਾਨਕ ਦਰਸ਼ਨ ਦੇਖ ਸਭ ਹੋਈ ਆਪ ਸਤ ਕੀਆ ਸਭ ਸਾਥ ਤਿਸ ਪ੍ਰਭ ਤੇ ਸਗਰੀ ਉਤਪਾਤ ਤਿਸ ਭਾਵਿਤਾ ਕਰੇ ਵਿਸਥਾਰ ਤਿਸ ਭਾਵਿਤਾ ਏਕ ਅੰਕਾਰ ਅਨਕਲਾ ਲਖੀ ਨਾ ਜਾਏ ਜਿਸ ਭਾਵਿਤ ਸਲਾਏ ਮਿਲਾਏ ਤਮਨ ਨਿਕਟ ਕਮਨ ਕਹੀਏ ਦੁਰਾ ਪਿਆ ਬਾ ਭਰਪੂਰ ਅੰਤਰਗਾ ਸਾਵ ਜਨਾ ਅਨੰਤ ਜਨਾ ਬੁਝਾਏ।

ಅಪಿ ಹೇವೇ ನಮಃತಂ ಜಾನಮೇ ನಮಃತಂ ಸುಭಮೇ ನಮೋ ಸರ್ವಗೌಣೇ ನಮೋ ಸರ್ವಪಹುನೇ ನಮೋ ಸರ್ವರಂಗೇ ನಮೋ ಸರ್ವಪಂಗೇ ನಮೋ ಕಾಲ ಕಾಲೇ ನಮಸ್ತಸ್ತ್ಯಾಲೇ